0: ਪਹਿਲੇ ਆ ਗੰਤ ਸਾਡੇ ਸਾਡਾ ਏਰੀਆ ਗੰਤ ਜੀ ਜਾਤਾ ਏਰੀਆ ਗੰਤ ਜੀ ਨੀ ਕੁਤਾਤੀ ਕੁਤਾਤੀ ਆਤੇ ਜੋ ਲੋਲ ਇੰਜਰ ਲਾਂਗਾ ਤੇ
1: ਕੁਤਾਤੀ ਥੀ ਨਾ ਸਮ ਬੋਲ ਲੈ ਤਕੀ ਦੇ ਸਭ ਆਈ
0: ਹਾਂ
1: ਬੇਸੀ ਗਰਮ ਉਹ ਲੋਕ ਤਾਂ ਗਰਮ ਆ ਗਰਮ ਤਕੀ ਦਮ ਦੇ ਨਾ ਲੰਬਾਤੀ
0: ਹਾਂ
1: ਕੋ ਤਕੀ ਦੇ ਸਨ ਅਸਨ ਆਇਂ ਜੀ ਦੱਦਿਆਂ ਤੇ ਟਿੱਕੀ ਲੀ ਜਨੰਗ ਦੇ ਨਾਇਂ ਜਬ ਸੇ ਸੋਲਤੇ ਤਾਪਰੇ ਕੁਤਾਤੀ ਆਪਨ ਰਾਸ ਦੇਸ ਬਿਗੜਾ ਕਨ ਬਰੂ ਏਰੀਆ ਨਾ ਆਪਨ ਰਾਸ ਬਿਗੜਾ
0: ਬਿਗੜਾ ਨਾ ਹਾਂ
1: ਹਾਂ ਉਹ ਲੋ ਜਨ ਜਨੰਗ ਦੇ ਨੇ ਤੀ ਜੋ ಸುರಾಡ ನೀ ಬಂದು ಕೂತಿ ಒಲೋಜ ಮಾತ್ರ ಸತ್ತ ಬಾರ ಕಷ್ಟ ಸರೋಬಾನ್ ಜನ ಆಬಾರ ಕಷ್ಟೋನ ಈ ಬರುನ್ ಜನ ಆಬಾರ ಕಷ್ಟೋನ
0: ಕಷ್ಟೋನ
1: ಏತಿಲ್ಲ ಜನರಾನ ಸೆಲಾತಿ ಸುಯ್ ಅಲ್ಲೇನ್ ಕೋಮ್ ನಂಗ್ ತಪಿ
0: ಅಲ್ಲೇ ಜುಜುಲೆನ್ ಜಿತಿ ಅಡಕುಲಿನ್ ಜಾಸನ್ ಅಲ್ಲೇನ್ ದಕು ನಿ ಬಿಂದೇತಿ ವಾದ್ಯ
1: ಓ ಪರ ಪಚಿ ಜುಜುಲೆನ್ ಜವಾನ್ ತಕುಲಿನ್ ಜಿ ಕಾಜಾ ಅಮಂಗ್ ಅವು ಸರ್ಕಾರ ಜನಂಗ ಅಭಿನಂತಂಗ್ ಬಾತಿನ್ ಫುರ್ಬಾನ್ ಜುಜುಲೆನ್ ಜಿ ಬರುನ್ ತುಮ್ ಸಾಯ್ಲ ಜಿ ಅಂತಂ ಬ್ರೀ ಮನ್ ರೇಂಗ್ ನಾ ಬೋಲ್ ನಂಪನಂಗಲ್ ನಮನ್ ರಾತಿ ಜಗಲಂಬಿ ಜುಜುಲೆನ್ ಜನ ಬೋಯಂ ಕರೋ ಅಗ್ರಂಗ ಮೃತ್ಮಂಗ್ ದಾಗಾಂಜಿ ಬಾರಂ ಲುಮ್ ಜಿ ಆನಿಂಜಿ ತಾವುಂಬಾ ನ ನಿಶ್ಮಂಜಿ ಬರುನ್ ಇಶುಮ್ಲ ಜಿ ಇತಿನ ಸನ್ ಅವು ಬರುನ್ ಬಾರಾಲಿಂ ಬಿಂದೇನ್ ಡಕುಲಿಂ ಬಿಂದೇನ್ ಉವಾಬನ್ ಅಂಗಲ್ಲನ್ ಸಲ್ಪಮನ್ ಅಮ್ಮಂಗಾಯಂ ಎತ್ತಿಲ್ ಜುಮ್ಲೆ ಗಾಲ್ ಡಕುಲಿಂ ಅಂತ ಸಂಗಮಂಗಮ್ಲ ಬರುನ್ ಇಶುಮ್ ಜುಜುಲೆ ಅನಿ ತಿಂಜಿ ಅಂತಕ ಮಕ್ಕಳನ್ನ ಬನಾರು ಲೇಂಗೋನ್ ಪುನಾ ತೊಕ್ಕಿ ಒಮ್ದಾ ಬಿ ಪಗಾ ಮಂಗಲ ಭತ್ತೆ ಕಿ ಜುಜುಲೆನ್ ಜಿ ಅಬರು ಸರೋಬಾ ಬಾರಾಲ ಬಿ ಗುತಿ ನೋಕಿ ಬಾರಾ ಗಮ್ಲೆ ಬಾಧ್ಯ ಕಷ್ಟ ಜನ ಅಡ ಕುಲಿನ್ ಜಿ ಭಾಯಿ ಕೌನ್ ಕರ್ಬ
0: ಪುರ್ಬಾಂತ ಜುಜುಲೆನ್ ಜಿ ಗಾಂತ ಬಿ ರೇ ಅಗಾಂತ ಬಿಂಬರೆ ಆಯ್ ಜಿ ಓಕೆ ಎತಕ ಗಾಡಿ ನೆ ಡೊಕ್ಕ ದೇ ಸರೋಬಾನ್ ಆಯ್ ಜಿ ನ ತಿರ್ರ ಜಿ ದೇ
1: ಆನಿನ್ ಜಿ ಅವು ಸತ್ತ ಇತಿಂಗ್ ಗಾಂತ ಬಟ್ ಆರಾಮ್ ಬಾತಿ ಲುವಾಂಗ್ ಅಂತ ಮಂಡ ಕುರಂತ ಆರಾಮ್ ಬಾತಿ ಫುಲ್ ಜಿ ಆರಾಮ್ ಬಾತಿ ತುಸಿಲೆ ಅವು ತಿರ್ಡಾ ಸಬ್ಜಾಲಿ ತನಡಿ ಸಬ್ಜಾಲಿ ಸರೋಬಾಂಡಂ ಸರ್ಲಜಿ ಎತ್ತಿಲೆ ಲುವಾಂಗನ್ ಅಂತಾಯ ಮಾತಿ ಡಕೂಲ್ ಡೇ ಡೋ ಜುಜುಲೆನ್ ಜೆತ್ತಕಂಪನ ಅಗನಲಂ ಡೇ ನಾಯನ್ ಜಿ ಇಯ ಪಾಜನ್ ತಪಾದ ಬರಾರಾಜ ತಾಪರ ತಂಕಾಂಡ ಮಾನ್ಯಂಗ್ ನ್ಯಂಗ್ ನಂತಾಯಂ ಅಂತು ಬಿ ಕಕ್ಕಲ್ ಡಕೂಲ ಒಕೈ ಶೂರಾಮರ ನಮಂಗ್ ಮಾಯನ ಬಿಂಬನ್ ತೋ ಈ ಗನ್ ರೋಯ್ ಬೀರ್ನಾಂಡಂ ಬಕ್ಸಾಲ ದಿನಲಮನ ಎತ್ತಿಲ ಬಾತಿ
0: ಸತ್ತ ಸೋರಾಂಗ್ ಗೊಂಡಿ
1: ಸೋರಾಂಗ್ ಸತ್ತ ಬಾತಿ ನೂಡಿಯಾ ನಾಬಿರ್ನ
0: ಗಲಂತಿ ಅವ್ರೆ ನಮ್ಮ ಅಜುಗಾತಿ ಅಗಂತ ಬಿನಂಬರಿ ಸ್ರವಂಗಾಯ್ ಬಿಂದೇತಿ ಗಾಳಿ ಗಾಳಿ
1: ನಮಾತ್ರ ಅಗಂತಿ ನಂಬರಿ ಗಾಳಿ ಬಾತಿ ನೋಲೆ ತಗಾ ಮಾಮನ್ ರೆಡಿ ಕಷ್ಟ ಮೇನ ಮೇಲಿನ್ ಮನ್ರಾನ್ ಗಮ ಒಂಸಿರ್ ತಿಂಜಿ ಒಂಸಿರ್ ನೋಂಸಿರಿ ಮನ್ರಾನ್ ಪಾಂಗ್ಲೆ ಮೋನ್ ಲೋಯ್ ಪೋ ತುರು ಪೋ ಗಲ್ಜಿ ಪೋ ಬೋ ಕುಡಿ ಬೇ ತಗಾಮ್ ಅನಿಂಜಿ ಮೇನ ಮೇಲಿ ಅವು ಸರೋಮಾನ್ ಸಲ್ತಿಜಿ ನಾಯ್ ಬೋಲೆ ತಗಾ ಮಾಮನ್ ರೆಡಿ ತಂಕಾ ಮರ್ಡೆ ಅಪುನ್ ಜೆಸ್ಪಿ ಗಾಡಿ ಗಮ್ತಿ ದೈ ಆ ಗಾಡಿ ಬಾತಿ ಅವು ಬಾರಾನ್
0: ಗಾಯ್ ಗಾಯ್ತಿಜಿ ಎಲ್ಲಕನ್ ಸರೋಮಾನ್ ದಾಗಾಯಿಂಗನ್ ಲಾಂಗಾತಿ ದೇ ಗಂತಿ ದಾಗಾಯ್ ದಾಗಾ ಸರಂಗ
1: ಇಂಗಾಂತಬಿಡು ಕಂಜೀರ ಗಾಂತರ ಸೋರಾ ಬೀರನಲ್ಲಿ ಕಂಜೀರ ಸರನ್ ಸರಿಂಗ್ ಡಾಗಾ ಸರನ್ ಆತ ಲಂಗ ಇರ್ತಾಯ್ ದಿಶಾ ಬಾಲೇನ್ ಡಾಗಾ ಸರನ್ ಆತಿ ತಿನ ಸನ್ ಬೋಲ್ ಡಾಗಾ ಅಂತ ಡಾಗಾತಿ ಪೂನ್ಲಾ ಕೋಮ್ ಪೂನ್ಲಾತಿ ಎಕ್ದಮ್ ಅಂತಾತಿ ಲಂಗ ಪಾಸಿಂಗ್ ಇರ್ತಾಯ್ ಗಮ ದಡ್ಡಿಯಾಂತ ಕಲೇತಿ ಪೂನ್ಲಾ ಕೋಮ್ ಕೂತಿ ದೊಕಾನ್ ಅಡಿನ ಸರನ್ ಆತ ಬೋಲ್ ಸುಯ್ ಪೂನ್ಲಾತಿ ಗಾಮಂತಿ ಇತಿನಿತಿ ನಂಬರಿ ರುಗಮಂಡಮ ಸರೋಬಾಂಡಮ ಇತಿಂಗಂತ ಸರೋಂಡಮ ರುಗೋತದೆ
0: ಎಲೆ ಬನಾಂಗ ಅಲ್ಲೆನ್ ಗುಬಿನತಿ ಕತೆ
1: ದಾಗಾಸರಂ
0: ದಾಗಾಸರಂ
1: ದಾಗಾಸರನತಿ ಅಲ್ಲೆನ್ ಕನಿನ ಜನವರಿ ಫೆಬ್ರವರಿ ಗುಲಬಿನ್ನೆ ಅಂತಾತ ಲಂಗಡೆತಿ
0: ಆಹೋ ಅಲ್ಲೆ ಮಾರ್ಚ್ ಅಂಗ ಕಬಿನ್ದತಿ ಮಾರ್ಚ್ ಏಪ್ರಿಲ್ ಕತ್ತಬೆ
1: ಡಿಸೆಂಬರ್ ಬತ್ತವಿ ಸಮಾನ್ ಬಾಂಗಾಯ್ ಡಕುತಿ ಜನವರಿ ಫೆಬ್ರವರಿ ತಿಲ್ಗಲ್ಲಬಿನ್ನೆ ಯಾಗಂಗಾಯ ಸರತು
0: ಎಲೆ ಕೊತ್ತಿ ಸಾರು ಪಾರು ಕೃಷ್ಣ ಸಾಯ್ತಿ ಪೋ
1: ಸಾರು ದಕುನ್ ತಂಕನ ಅಮರ ತಿಚ್ಚೆ ತಗಾಸನ ಅಮರ ಕಾಜ ಸೊಂಗ್ ತಂಗ್ ಪೋ ಇತಿ ಲಾಲ್ ಲಾಲ್ ಕಾಜ ಬೇಗಾಮ್ ತಬ ಕಾಸಿತಿ
0: ಓ ಸೊಂಗ್ ತಂಗ್ ಸಾರು ನ ಕಬನ್ ಸಾ ಓಕೆ ಅಮನ್ ತಾವನ ನ ನೀತಿ ಬಿನ ಸಾರು ದೇನ್
1: ಓ ಪುನಾ ತ ಬಿಜ್ಜರ ತಂಕನ ಆಗಾಸನ ಅಮನ್ ಬಾತರ ನೀಲ ರ ರತ್ತಿ ವಿ
0: ಓಕೆ ಸರೋಂಜನ ಮನಾಯ ದೇ ಗಂತ ಜಿ
1: ಆ ಮನಾಯ ಸರಿ ಅಲ್ಲೇನ್ ನು ಕಾಲೈ ಕಾಜ ವಾತಿ ಪೋ ಜನೋ ಜೋ ಜಂಗ ಗೋರ್ ಜಂಗ ಬನಾತಿ ಯ ಸೊಂಗ್ ತಂಗ ಕಾಜ ಪಾಂ ಪಾಂಲೆ ಲಾಲೆನ್ ಜಿ ಸಲೋಂಜ ದೇ ನ ತಬಾತ ಮೇಕಪ್ ಬೆಲಂ
0: ಓಹೋ ಓ ಗಾಂಗ್ಲಿಮಿ ನೆನ್ ಅಗಾಂತಿ ಬಂದರೈ ಸರೋನ್ ಅನಿ ಮಾರ್ಚಿ ಏಪ್ರಿಲ್ ಬಸ್ ಅದೆ
1: ಓ ಏಪ್ರಿಲ್ ಮೇನ್ ಗಾ ಮಕನ್ ದಾಗಾ ಸರನ್ ಅತ್ತಿ ಮೇ ಜನಂ ಗತ್ತವಿ ಬೋಲೆ ಸರೋಂ ಗೈ ಲೇ ಅದಿ ಅದಿಂ ತೆನ ಸರಡಕು ಬಯಾ ದೇತಿ ಯಾ ಗಂಗಾ ಅತ್ತಿ ಉಂಜಂ ಗಾ ಅತ್ತಿ ತಿಲ ದಕು
0: ಆಹಾ